ಶ್ರೋತಾವಲ್ಲ ಭೂಯ ಗೀ ಶುಣಿಚ ಗಾಯಕ ಚೇತನುಜ ನೋಟಿಯಾಲ್ ಯೋಗ್ಯತ ಗದಗಳ ಅಜ ಉತ್ತರಾಯಣ ಕಾರ್ಯಕ್ರಮ ಇತ್ತೀಗ ಸಂಪನ್ನು ಪ್ರಸ್ತುತಿ ಸಂಜಯ್ ಜೋಶಿ ಗೂಗಲ್ ಕಾ ಆಜ್ಞಾ ದಿಯೋ ನಮಸ್ಕಾರ.